nti me ntumi mprekyi tena mwa ho de se me preche na me ye die na nipa nya sachira na nipa nya ogie na nipa nya hoden nipa nya adwe sachira nipa nya onu akasa na ope biara e pia masem bia me ka kire wo ne no se wutumi tia e be se sawa brabo e ka benye 70 years no na ka wa brabo asisa e ka benye 80 years no na ka wa brabo asisa e mra ka wo yale no na ka wo skabi da ho e mra wo nya srent no na ka wo skabi da ho e mra wo wa wali egu ye no na ka wo kakra wo ho a wo de be satia brabo pa wa nge bibisa wo brabo bre.